ಅವನ ತಕ್ಕ ಧಾತು ಇನ್ನು ಆಕಾತ್ ಧಕಟ್ಟಿಗಿಡ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ ತಕಡ್ದ.

ಗಿಡಕ್ಕೆ ದಾಗಿನ ದಾತುನ್ನ ಕತ್ತೆ ದಾದಿಂತ ಕಾಂದಾಟಿದ ಕಾಂದಾಟಿದ ದಾದ್ರ ಗಿಡಕ್ಕೆ ದಾಗಿನ ದಾತುನ್ನ ಕತ್ತೆ ದಾದಿಂತ ಕಾಂದಾಟಿದ ಕಾಂದಾಟಿದ ಕಾಂದಾಟಿದ ದಾದ್ರ ಗಿಡಕ್ಕೆ ದಾಗಿನ ದಾತುನ್ನ ಕತ್ತೆ ದಾದಿಂತ ಕಾಂದಾಟಿದ ಕಾಂದಾಟಿದ ಕಾಂದಾಟಿದ.